ಯಾವೊಮ್ಮೆ ದೊಮೆ ಬಲಿಯಾರಿ ತು ನಿಮಿರು ಮನ ಗರ ನೀರು ಯಾವೊಮ್ಮೆ ದೊಮೆ ಬಲಿಯಾರಿ